ಬೃಹಸ್ಪತಿ ಸಂತ ಸಾಂಗೆ ಅಂತರ ಪ್ರಭಾ ನಾಮ ಪ್ರಭು ಕಾ ಲಾಗಾ ಮೀಠಾ ಸಗಲ ಸುನಿಗ್ರೀ ಏಕ ಕಡಮಾಹೇ ಅನಕರಾಂಗನಾ ದೃಶ್ಯತಾ ಹೇ ನೌ ನಿರ್ದಯ ಅಮೃತ ಪ್ರಭು ಕಾ ನಾಮ ದೇಹಿ ಮೈಸ ಕಾ ಬಿಸರಾಮ ಸುನ್ ಸುಮಾದ ಅಣ ತೈನಾದ ಕಹ ನ ಜಾಯಿ ಅಚರಿತ ಬಿಸುಮಾದ

ಧಾನರ್ಗ ಸರ್ಗ ಅನಿಲನಾದ ಜಯ ಜಾದ ಜರ್ಮ ಬರ್ಣ ಪೂತ ಪರ್ಣ ಗಂಜ ಪಂಜ ಜುಜ ಜಂಜ ಮಿಖರ್ ಫಿಕ ತಂದ ಬಂಧ ನರ್ಭುಜ ಸುಜ ಕಾಲ ಜಾಲ ಲಾಹ ಜಾ ನಂತ